ಕ್ರ್ಯಾಪ್ ಅಂಡ ತೇಲ ಮನೆಕ್ ಮತಿ ಲಾಗು ಲಾಗು ತಾಡಿ ನೆಂಗಾಂದ ಮೀಕ್ಯಾನ್ ಸಲ ಸೈಲ ಆಚಾರ ಕಾಮಿಯಾನ್ ಉಂತುಕ್ ಪಾಗಿ ಹಾರೀನಿ ಆಚಾರ ಕಾಮಿ ಉಂತುಕ್ ಬೆಸುಕ್ ಅಡಲ ಸೆಬಗೈ ಬಡಿ ಕು ಸತ್ರ ವರ್ತ ಬಡಿ ತ ಲಾಗು ಇನ್ಸ್ಟ್ರುಮೆಂಟಾಲ್ಯ ಕೊಮೆಂಟಾರ್ ಲಾಗು ರಾಕ್ಯಾತ್ ಸ್ಪಾಟ್ಲೈಟ್ ದನ್ಸ ಪಡ್ತಿ ಆಂಗ್ ಬಿಯಾಸ ಕಾಮಿ ಮಂಗ ಆಖಿರಿ ದೆಂಗಾನ್ ಆಚಾರ ಬೆಸುಕ್ ಹಾರೀನ್ಯ ಸುಡರ ಸುಡರ ಪಂಡೆಂಗಾರ್ ಸೆಬುಲುಂ ಕಾಮಿ ಮಂಗ್ ಡೂಡುಂಗ್ ತೀರಿ ದಾರಿ ಉದ್ದಾರ ಕಾಮಿ ಮಂಗು ಚಪಕಾನ್ ತೆರಿಮ ಕಾ ಸೇವಾನ್ಯಾಗ ದನ್ ಸಂಪೈ ಬಡ್ ಜುಂಪ ಕಂಬಾಲಿ ಪಾಡಾವ ವಕ್ತು ತಾನಗಳು ಮಾಂಗ್ಯಾಂಗ್ ಸಾಮ.